ಒಂದು ಅಭಾವದಾನಿ ಮನೆ ಕುಂಗೊಂಡು ಒಂದು ಆಯ್ತು ನಿಜೊಂದ ಆಯ್ತು ನಿಜೊಂದೇ ಕೈವ ನಾವತ್ತು ಕೋವಿಲತ್ ಮಾವು ಆನೆ ಬಂದಂತೆ ಎಸಿಲ ಕೋವಿಲತ್ ಮೀನು ಕೋವಾಲಿ ತುಂಬಿಲ್ಲ ಹಂಗೆ ತೆಗಿ ಅಂದ್ರೆ ಅಂಬಾರು ಊರಿ ನಂಗಿರಲ್ಲ ದಿಕ್ಕಿನ ದೊಡ್ಡ ನ್ಯಾಜ ಏನೇ ನ್ಯಾಗ ರೊಕ್ಕ ನ್ಯಾಂದ ಪದ್ಧತಿ ಬೇಕು ನಾನು.